0: ನಾಗು.
1: ಅಯ್ಯಾ ಬಬಿ ಮಾವಶಿ, ಲಕ್ಷ್ಮಿ ವಹಿನಿ, ಯಾ ಯಾ ಅಲಭ್ಯ ಲಾಭ, ಅಲಭ್ಯ ಲಾಭ.
2: ವಾ ವಾ ಮಧು, ತುಜಾ ಆವಾಜ ಇತ್ಕಾ ಮಧುರ ಆಹೆ ನಾ ಕಿ ತುಜಾ ಆವಾಜ ಐಕೂನ್ ಆಣಿ ತು ಮ್ಹಣಾಲೀಸ್ ಕಿ ಕುಣಿತರಿ ಏಣಾರ ಏಣಾರ, ಮಾ ಮೀ ಲಗ್ಗೆಚ ಆಲೋ ಬಘ ಧಾವತ.
1: ಬರ ಬರ, ಹರಭರಾಚ ಝಾಡ ಅರ್ಚಡ ವಾಜೂನ ಆತಾ ತು ವಹಿನಿ ಮಲಾ.
2: ಅಗ ತಸ ನಾಯಿ, ಖರಚ ತುಜಾ ಆವಾಜ ಗೋಡೆ ಹೋ ಕಿ ನೀ ಹೋ ಆಯಿ.
3: ಹೇ ಕುಣಿತರಿ ನೇಮಕ ಕುಠೆ ಏಣಾರೆ ಮಧು? ಅಗ ಚಬುತಾಯಿ, ಸುನಬಾಯಿಂಚಿ ಗೋಡ ಬಾತ್ಮಿ ಕಿ ಕಾಯ್?
2: ತುಮ್ಹಾಲಾಹಿ ಚಾಹುಲ್ ಲಾಗ್ಲಿ ವಾಟತ ಯಾ ಬಾತ್ಮಿಚಿ, ಬರ ಝಾಲ ತುಮಿ ಆಲಾತ್.
3: ಅಗ ಮಧು, ಗೋಡ ಬಾತ್ಮಿ ದೇಣಾರಿ ತುಜಿ ರಸಿಕಾ ವಹಿನಿ ಕುಠೆ ಮ?
1: ಅಗ ಬಬಿ ಮಾವಶಿ, ಕುಠೆ ಅಸಣಾರೆ ತೀ? ಆಫೀಸ್ ಲಾ. ಅಗ ತಿ ಆತ ಮ್ಯಾನೇಜರ್ ಝಾಲಿಯ ನಾ, ಜವಾಬ್ದಾರ್ಯ ವಾಡ್ಲ್ಯಾ ತಿಚ್ಯಾ.
3: ಹೋ ಕಿ? ಅಗ ಚಬುತಾಯಿ, ತೀ ಆಫೀಸ್ಚ್ಯಾ ಜವಾಬ್ದಾರ್ಯ ಸಾಂಭಾಳತೆ ಗ, ಪಣ ತಿಲಾ ಸಾಂಭಾಳಣ್ಯಾಚಿ ಜವಾಬ್ದಾರಿ ಆತ ತುಮ್ಹಾ ಸರ್ವಾಂಚಿ. ಬರ
2: ಬಬೆ, ಆತಾಪರ್ಯಂತ ಕಾಯ ಕಮಿ ಜವಾಬ್ದಾರ್ಯ ಪಾರ ಪಾಡ್ಲ್ಯಾತ್, ಪಣ ಆತಾ?
3: ಆತಾ ಕಾಯ?
2: ಅಗ ಕಾಳಜಿ ವಾಟತೆ ಗ ಮಲಾ.
3: ಅಹೋ ಪುಷ್ಪಾ ಮಾವಶಿ, ಪುನಃ ಎಕ್ದಾ ಪ್ರಮೋಷನ್ ಹೋತಾಯ ತುಮ್ಚ, ಕಾಳಜಿ ಕಸಲಿ? ಆನಂದ ವಾಟಾಯ್ಲಾ ಹವಾ.
2: ಆನಂದ ತರ ಆಹೆಸ್ ಗ, ಪಣ ಕಾಳಜಿ ಘೇಣ ಪಣ ಮಹತ್ವಾಚ ಆಯ್. ಆಮಿ ತರ ಘೇವುಚ ಗ ಕಾಳಜಿ, ಪಣ ತಿನ ಸ್ವತಃ ಪಣ ಕಾಳಜಿ ಘೇಣ ತಿತ್ಕಚ ಮಹತ್ವಾಚ ಆಹೆ, ನಾಯಿ ಕಾ? ತುಲಾ ಮಾಹಿತಿ ಆಯ್ ನಾ ರಸಿಕಾಚಾ ಸ್ವಭಾವ, ತಿಲಾ ಕಿತಿ ಗಡಬಡ ಅಸ್ತೆ ಪ್ರತ್ಯೇಕ ಕಾಮಾಚಿ. ಆತಾ ಧಾವಪಳ ಥೋಡಿ ಕಮಿ ಕರಾಯ್ಲಾ ನಕೋ ಕಾ ತಿನ?
1: ಮ್ಹಣಜೆ ಆತಾ ತಿಲಾ ನೌಕರಿ ಸೋಡಾವಿ ಲಾಗೇಲ್?
3: ನಾಹಿ ಗ, ನೌಕರಿ ಕಶಾಲಾ ಸೋಡಾಯ್ಚಿ ಆಯ್ ತ್ಯಾಸಾಠಿ? ನೌಕರಿ ಕರ್ತಾ ಕರ್ತಾ ತಿನೆ ತಿಚಿ ಕಾಳಜಿ ಘ್ಯಾಯ್ಚಿ ಆಯ್. ಮಧು, ಆತಾ ತುಜ ಕಾಮ ವಾಡ್ಲೆ ಬರ ಕಾ?
1: ಮ್ಹಣಜೆ ಆತಾ ತಿಚಿ ಸಗಳಿ ಕಾಮ ಮಲಾಚ ಕರಾವಿ ಲಾಗಣಾರ ಕಿ ಕಾಯ್?
2: ಅಗ ಕಾಮ ಮ್ಹಣಜೆ ಕಾಯ್ ತಿಲಾ ಸಮಜಾವುನ್ ಸಾಂಗಾಯ್ಚ.
1: ಆತಾ ಮಾಝ ಕುಠೆ ಲಗ್ನ ಝಾಲಯ್ ಆಣಿ ಮೀ ಡಾಕ್ಟರ್ ಥೋಡಿಚ ಆಯ್ ತಿಲಾ ಸಮಜಾವುನ್ ಸಾಂಗಾಯ್ಲಾ, ಮಲಾ ಕಾಯ್ ಕಳತಯ್ ತ್ಯಾತ್ಲ?
2: ಅಗ ತುಮಿ ತರುಣ ಪಿಢಿತ್ಲಿ ಮಂಡಳಿ, ಏಕಮೇಕಾನಾ ಛಾನ್ ಸಮಜಾವುನ್ ಸಾಂಗೂ ಶಕ್ತಾ ನಾ? ಪಡ್ತಾತ್ ಏಕಮೇಕಾಂಚ್ಯಾ ಗೋಷ್ಟಿ ತುಮ್ಹಾಲಾ, ಸಮವಯಸ್ಕಾಂಚಾ ಫರಕಸ್ ಪಡ್ತೋ ನಾ? ಅಗ ಮಧು, ತುಲಾ ಮಾಹಿತಿ ಆಯ್ ನಾ ತುಜ್ಯಾ ರಸಿಕಾ ವಹಿನಿಚಾ ಸ್ವಭಾವ, ಕೋಣತ್ಯಾಚ ಕಾಮಾಲಾ ತೀ ಕಧಿ ನಾಹಿ ಮ್ಹಣತ್ ನಾಯಿ. ಸಗಳೀಚ ಕಾಮ ಪೂರ್ಣ ಕರಾಯ್ಚ್ಯಾ ನಾದಾತ್ ತೀ ತಿಚಾ ತಾಣ ಮಾತ್ರ ವಾಢವುನ್ ಘೇತೆ. ಆಪಣ ಬಘ್ತೋಯ ನಾ ತ್ಯಾಮುಳೆ ತೀ ಕಿತಿ ಥಕೂನ್ ಜಾತೆ.
1: हो ग, त्या कामांच्या नादात तिचं जेवणाकडे लक्षच नसतं बघ. एकतर वेळेवर जेवत नाही आणि काम राहिलंय काम राहिलंय असं म्हणत घाई घाईत जेवण करते.
2: मधु, अंग किती चुकीची सवय आहे ग ही, त्याचे किती दुष्परिणाम होतात आरोग्यावर माहितीये ना? आणि तुला सांगते बबे, पायऱ्या उतरताना सुद्धा नुसती घाई, दोन पायऱ्यांची एक पायरी करते बघ ती.
3: अगो बाई, अग मग तिला जरा नीट समजावून सांगा.
2: अग बबे, काय काय आणि किती किती समजावून सांगायचं. तिला काही बोलायला गेलं तर तिला वाटतं आई सारख्याच टोकतात, पण तिच्यासाठीच सांगते ना मी हे सगळं. आता तुला सांगते, हिचं बोलायचं तोंड मोठं आणि खायचं तोंड लहान.
3: अगं छबुताई, असं करून कसं चालेल बरं? आता आईच जर खाऊन पिऊन मस्त असेल तर येणारं बाळ सुद्धा सुदृढ असेल ना, मग तिने ती काळजी घ्यायला नको का बरं?
2: पुष्पा मावशी, काय खावंसं वाटतं हो तिला?
3: डोहाळे पुरवायला हवेत तिचे, काही डोहाळे लागलेत की नाही? तिला म्हणावं काहीही खावं वाटलं तर सांगत जा बरं का.
1: अरे वा, मज्जाच आहे मग आता आपल्या घरात रोज नवीन नवीन चटपटीत पदार्थ बनवणार.
3: हा, म्हणजे वहिनीचं नाव आणि मधूचं गाव. मधु, अग आत्या होणार आहेस आता तू, थोडं जबाबदारीने वागायला शिक बरं.
1: घ्या, आता मी काय केलंय, घसरली का माझ्यावर गाडी?